0: ತಿರುತೋಂ ತೂತವಾಗತಂ. ಭಗವಾನ್ ನಾರಾಯಣನೇ ನಾರಾಯಣ, ನಾರಾಯಣಗಾರದ ಆಯುಷಗೆ ಪಜಿ ನಾರದ ನಾರದಲ್ಲಿ ನಾರಾಯಣ ಕೋ ಚಿತ್ರಮ್ಮ ನಾರಾಯಣ ನಾರಾಯಣಗಾರದ ಆಯುಷಗೆ ಪಜಿ ಭಗವಾನ್ ಪರಮಾತ್ಮ ವಿಷ್ಣುನೇ ಕಾಬಾಟ ಆಯೌ ಕಿನಾಯೌ ಅತ್ಯಂತ ಧನ್ಯ ಛೌ ಮುನಿಮೆ ಸಾರ್ದುಲ್ ಛೌ ತಿಮಿ ಆಯುಷಗೆ ಪಚಿ ಪಾಹುನಾರು ಆಯಿಸಕೆಪಿ ಸಂತರು ಘರ್ಮ ಆಯಿಸಕೆಪಿ ಘರ್ ನೈ ತೀರ್ಥ ಬರಬರ ಹುಂಚ ಜಂಗಮ ತೀರ್ಥ ಬನೆಕಾ ಚಲ್ನೆ ವಾಲ ತೀರ್ಥ ಬನೆಕಾ ತಿಮಿಹರು ಹೌ ತಿಮಿಹರುಲೈ ಜಯ ಜಯಕಾರ ಕಿನ ಆಯೋರ ಆಗಿ ಗರ್ನೆ ಬಿತ್ತಿಕೈ ನಾರಾಯಣಜಿಲೆ ಆಗಿ ಗರ್ನುಭೋ ಪ್ರಪ್ರಮಾತ್ಮ ಮೈಲೆ ಬಡೋ ದಿವ್ಯ ರೂಪ ಇಂದ್ರಲ್ಲಿ ಪಠಾಯಕ ಅಪ್ಸರಾ ಅಧಿಕಾರಿ ಕಾಮದೇವ್ಲೈ ಪಿ ಪರಾಜಿತ ಗರ್ನೆ ವಾಲ ಮ ಆಜ ತೈ ಜಾನಕಾರಿ ಕರಾಕಿ ಹಜುರ ಸಮೂಹ ಪಾನು ಪೈಕೆ ಬಿತ್ತಿಕೈ ವಿಷ್ಣು ಹೇ ಭಗವಾನ್ ಸಾಂಬ ಸದಾಶಿವಜಿ ಪ್ರೇರಣಾದ್ವಾರಾ ಹಾಮಿ ಸಂಸಾರ ಚಲಿರಹೇಕೋ ಮಾಯಾದ್ವಾರಾ ಹಾಮಿ ಚಲ್ನೆ ವಾಲಾ ತೇಸ್ತ ಸಾಂಬ ಸದಾಶಿವಜಿಲೈ ನಮೋ ನಮಸ್ಕಾರ ಛ ಧನ್ಯ ಸ್ವಂ ಶಿವ ಧನ್ಯತೆ ಮಾಯಾ ಸರ್ವವಿಮೋಹಿನಿ ಶಿವಲೈ ಧನ್ಯ ಧನ್ಯ ಛ ತಿನ್ಕಿ ಮಾಯಾಲೈ ಪನಿ ಧನ್ಯ ಛ ಜಸ್ತು ಮಾಯಾ ಪರೇರ ಆಜ ನಾರದಜಿಲೆ ಪನಿ ಯಸ್ತು ಕಾಮ ಬಿಕಾರಿ ಕುರಾರು ಗರ್ದೈಛನ್ ಕಾಮ ಲಾಗ್ನೆ ಕುರಾರು ಕಾಮ ಪರೇಕೋ ಕುರಾ ಗರ್ನಿ ಭಯಕೋ ಕಾರಣ ಪ್ರಭು ತಿಮಿಲೆ ಅನ್ಯತ್ರ ಗೈರ ನಸುನಾವನು ಭನೇರ ಆಗಿ ಗರಿದಿನ ಭೋ ತತ್ಕಾಲ ನಾರದಜಿಲೆ ತ್ಯಾಂಬಾಟ ಆಪ್ನು ಗತಿಲೈ ಅಗಾಡಿ ಬಡಾಯ್ದೈ ಜಾನು ಭೋ ಭಗವಾನ್ ಪ್ರಭು ಪರಮಾತ್ಮ ವಿಷ್ಣುಲೆ ಅವ ಇನ್ಕೊ ಘಮಂಡಲೈ ತೊಡಿದಿನ ಪರೇಛ ಭನೇರ ಅವ ತಿನ್ಕೋ ಉಪರಮಾ ಎಡ ನಯಾ ರಾಜ್ಯಕ್ಕೆ ಸ್ಥಾಪನಾ ಗರೆ ತೇ ಛೋರಿಕೋ ವಿವಾಹ ಹುನ ಲಾಯಕ ಪ್ರಕರಣ ಬತಾವನೆ ಸಮನಕೋ ಚರಿತ್ರ ಗರ್ದ ತೀರ್ಥ ಅಧ್ಯಾಯ ಪ್ರಾದುರ್ಭಾವ ಗರಿದಿನ ಭೋ ಸಮಸ್ತಾಶಿವಜಿಗೋ
1: ಜಯ ಜಯ ಹೋ.
0: ನಾರದ ಬಾಬಾ ವಿಷ್ಣುಕು ಮಾಯಾಟ ಟಾಡಾ ಗೈಸಕೆ ವಿಷ್ಣು ಬತಾರ ಗೈಸಕೆ ವಿಷ್ಣು ಮಾಯಾ ದ್ವಾರಾ ಶೀಘ್ರ ಶಹರ ಬನ್ನು ಕಸ್ತು ಪ್ರಕಾರ ಶಹರ ಭಿ ಅತ್ಯಂತ ರಾಮ್ರೋ ನಾನಾ